ಯಾರಿ? ಚಾರ ಮುಖವಾಳ ಬ್ರಹ್ಮಾಜಿ, ಪಾಂಚ ಮುಖವಾಳ ಮಹಾದೇವ್ಜಿನೇ, ಛ ಮುಖವಾಳ ಕಾರ್ತಿಕೆ ಸ್ಕಂದನ ಜನ್ಮನಿ ವಧಾಮಣಿ ಆಪಿ. ತ್ಯಾರಿ ಮಹಾದೇವ್ಜಿ ಬಹು ಪ್ರಸನ್ನ ಥೈನೆ ಬ್ರಹ್ಮಾಜಿನೆ ಆ ವಸ್ತು ಭೇಟಮ ಅಪ್ಪ ಮಾಡ್ಯ. ಏ ಚಿ ವ್ಯಾಘ್ರ ಚರ್ಮ ಸರ್ಪನು ಆಭೂಷಣ ಭಸ್ಮ ಅಪ್ಪ ಮಾಡ್ಯ. ಆ ಜೋಯಿನೆ ಪಾರ್ವತಿ ಹಸ್ವ ಮಾಡ್ಯ. ಈ ಸ್ಕಂದ ಮಾತಾ ಪಾರ್ವತಿನು ಹಾಸ್ಯ ಸರ್ವನೆ ಪವಿತ್ರ. ಪರಾಂಬ ಸ್ಕಂದ ಮಾತಾನೆ ರಾಷ್ಟ್ರ ವಿಶ್ವ ಸಮಾಜನ ಕಲ್ಯಾಣ ಮಾಡಿ ನಮನ ಕರೀ.

ನೇತ್ರೈಸ್ತ್ರಿಭಿಶೋಭಿತಾ ಆ ಮುಕ್ತಾಂಗದ ಹಾರ ಕಂಕಣ ರಣತ್ಕಾಂಚಿ ಕೊಣ ನೂಪುರ.